ಸರಿ ಸನಿ ರಿ ಸರಿ ನಿ ಸರಿ ಧನಿ ಸರಿ ಸರಿ ಮದದ ದೈತ ಕಿಟ್ಟತ್ತಗ ಗಾರಿ ಮಗರಿ ಗಸ ಗರಿಗೆ ಸನಿ ದ ಸನಿ ಮದದ

0: ಬದ ಗಮ ಬದ ಬದ ನಿಮ ಬದ ನಿಧ ನಿಧ ನಿದ ನಿಧ ಬದ ಬಮ ಬಮ ಗಮ ಗರಿ ಗಮ ಬದ ನಿಧ ಬದ ಬಮ ಗಮ ಬ
1: ಧನಿ ಸರಿ ಧನಿ ಧಮ ಮದ ನಿಧ ಮದ ಮಗ ದಮ ಗರಿ ನಿರಿ ಗಮ ದ ಗಮ ಧನಿ ಮದ ನಿಧ ನಿ ಸರಿ ನಿ ಸರಿ ಗರಿ ಸನಿ ಧರಿ ಸನಿ ಧ ಸನಿ ಧ ನಿಧ ಮದ ನಿರಿ ನಿಧ ಮದ ಪ
2: ಸಾಸ ಪಾಪ ನೀಲಿ ಮಾಮ ದಾದ ಗ ಗಮರಿ ಮಗರಿ ಗಮದ ಗಮದ ನಿಮದ ನಿರಿ ಗರಿ ಮಗರಿ ಗರಿ ನಿಧ ಮದ ನಿಧ ಮತ್ತೆ ಗರಿ ನಿಧ